ಆಕಾಶವಾಣಿ ಅನಂತಪುರಂ ಕೇಂದ್ರಂ ಯಾಚಮ ನಾಯಕುಡು ನಾಟಿಕ ರಚನ ಶ್ರೀಮತಿ ರಾಮವರಪು ವೆಂಕಟಲಕ್ಷ್ಮಿ ರೇಡಿಯೋ ಅನುಸರಣ ಶ್ರೀ ಆರ್ ವಿ ರಮಣಮೂರ್ತಿ ನಿರ್ವಹಣ ಶ್ರೀ ಎಸ್ ಎ ಸುಭಾನ್ ಯಾಚಮ ನಾಯಕುಡು ನಾಟಿಕ.